ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ವರವ ಕೊಡು ಎನಗೆ ವಾಗ್ದೇವಿ ಕನಕದಾಸರ ರಚನೆ, ಹಾಡಿದ್ದಾರೆ ರೇಖಾ ಕೋಟೆಮನೆ ಮತ್ತು ರೇಖಾ ಡಿ ಹೆಗಡೆ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ವರವ ಕೊಡು ಎನಗೆ ವಾಗ್ದೇವಿ ರಿಟನ್ ಬೈ ಕನಕದಾಸ, ಸಾಂಗ್ ಬೈ ರೇಖಾ ಕೋಟೆಮನೆ ಅಂಡ್ ರೇಖಾ ಡಿ ಹೆಗಡೆ.

ಇನ್ನೀಗ ವೃಂದಗಾನದಲ್ಲಿ ಕೇಳೋಣ ಸರ್ಪಭೂಷಣ ಶಿವಯೋಗಿಯವರ ರಚನೆ ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್, ಅ ಕಾಂಪೋಸಿಷನ್ ಆಫ್ ಸರ್ಪಭೂಷಣ ಶಿವಯೋಗಿ. ದೂರವಿಲ್ಲವೋ ಮುಕ್ತಿ ದೂರವಿಲ್ಲ.

ಆವ ರೋಗವು ಎನಗೆ ಅಮೃತ ದೇಶಪಾಂಡೆ ಅವರ ದನಿಯಲ್ಲಿ ಗೋಪಾಲದಾಸರ ರಚನೆ. ಆವ ರೋಗವು ಎನಗೆ ರಿಟನ್ ಬೈ ಗೋಪಾಲದಾಸ, ಸಂಗ್ ಬೈ ಅಮೃತ ದೇಶಪಾಂಡೆ.

ಎಲ್ಲಾಡಿ ಬಂದೆಯನ್ನ ಕೃಷ್ಣಯ್ಯ, ವೃಂದಗಾನದಲ್ಲಿದೆ ಶ್ರೀಪಾದರಾಯರ ರಚನೆ. ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯ, ರಿಟನ್ ಬೈ ಶ್ರೀಪಾದರಾಯ, ಸಂಗಿನ್ ಕೋರಸ್.

ಗತಿಯಾವುದೆನಗೆ ಶ್ರೀಪತಿಯೇ ಪೇಳೋ. ಹಾಡಿದರೆ ರತ್ನಪ್ರಭಾ ಜೋಶಿ, ರಚನೆ ಜಗನ್ನಾಥದಾಸರು. ಗತಿಯಾವುದೆನಗೆ ಶ್ರೀಪತಿಯೇ ಪೇಳೋ, ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಬೈ

ರೇಣುಕಾ ನಾಕೋಡವರ ದನಿಯದಿ, ಕನಕದಾಸರ ರಚನೆ ಪರಮಪುರುಷ ಹರಿ. ನೌ ರೇಣುಕಾ ನಾಕೋಡ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಕನಕದಾಸ ಪರಮಪುರುಷ ಹರಿ.

ಶಿವಾನಂದ ಪಾಟೀಲ್ ಅವರ ಸ್ವರದಲ್ಲಿ ಜಗನ್ನಾಥದಾಸರ ರಚನೆ ಇದು ನಿನಗೆ ಧರ್ಮವೇ ಇಂದಿರೇಶ. ನೌ ಶಿವಾನಂದ ಪಾಟೀಲ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಜಗನ್ನಾಥದಾಸ ಇದು ನಿನಗೆ ಧರ್ಮವೇ ಇಂದಿರೇಶ.

ಪರಿಶುದ್ಧ ಭಾವದಲ್ಲಿ ಇಂದಿರೇಶರ ರಚನೆ, ಹಾಡಿದ್ದಾರೆ ಅನುರಾಧ ಧಾರೇಶ್ವರ್. ಪರಿಶುದ್ಧ ಭಾವದಲ್ಲಿ ರಿಟನ್ ಬೈ ಇಂದಿರೇಶ, ಸಂಗ್ ಬೈ ಅನುರಾಧ ಧಾರೇಶ್ವರ್.

ವೃಂದಗಾನದಲ್ಲಿದೆ ಬಸವಣ್ಣನವರ ವಚನ ಜಪ ತಪ ನಿತ್ಯ ನೇಮ ಎನಗೆ ಉಪದೇಶ. ಜಪ ತಪ ನಿತ್ಯ ನೇಮವೆನಗೆ ಉಪದೇಶ. ರಿಟನ್ ಬೈ ಬಸವಣ್ಣ, ಸಾಂಗ್ ಇನ್ ಕೋರಸ್.

ಜಾಣನಿ ನಹುದೋ ಗುರು ವ್ಯಾಸರಾಯರ ರಚನೆ ಹಾಡಿದ್ದಾರೆ ವೆಂಕಟೇಶ್ ಗೋಡ್ಖಿಂಡಿ. ನೌ ವೆಂಕಟೇಶ್ ಗೋಡ್ಖಿಂಡಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ ಜಾಣನಿ ನಹುದೋ ಗುರು.

0: ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you just heard various compositions rendered by various artists. This program was a contribution of Akashwani Bengaluru, Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ತಿರುಮಲೆ ಶ್ರೀನಿವಾಸ್. ಭಾಗವಹಿಸುವ ವಿದ್ಯಾರ್ಥಿ ರಮೇಶ್ ಕೆ.
2: ನಮಸ್ಕಾರ ಸರ್.
3: ನಮಸ್ಕಾರ ರಮೇಶ್, ಬನ್ನಿ. ಅಭ್ಯಾಸ ಮಾಡಿದಿರಲ್ಲ, ಒಂದ್ಸತಿ ಪಲ್ಲವಿ ಮಾತ್ರ ಹಾಡ್ಬಿಡಿ. 3ನೇ ಚರಣ ಹೇಳ್ಕೊಡ್ತೀನಿ.

0: ಧರಣಿಯೊಳಗೆ ನೀ ಸುಜನರ ಸಲಹುವ ಬಿರುದು ಪಡೆದವನಲ್ಲವೇ.
1: ಸರಿ,
0: ಸಿರಿರಮಣನೇ ಎನ್ನ ಕರುಣದಿಂದಲಿ ಕಾಯೋ ಪರಮಪುರುಷ ಶ್ರೀ ಪುರಂದರ ವಿಠಲ. ಈ ಚರಣದ ವಿಶೇಷ ಏನು ಅಂದರೆ, ಮೊದಲನೇ ಚರಣದ ಎರಡು ಸಾಲು ಹೇಗಿದೆಯೋ ಈ ಚರಣದಲ್ಲಿ ಎರಡು ಸಾಲು ಮೊದಲನೇ ಚರಣದ ಥರ ಬರುತ್ತೆ.
1: ಸರಿ,
0: ಕಡೆ ಇನ್ನೆರಡು ಸಾಲು ಎರಡನೇ ಚರಣದ ಅಂದರೆ ಉತ್ತರ ಭಾಗ ಹೇಗೆ ಬರುತ್ತೆ ಆ ಥರ ಬರುತ್ತೆ.

ಅಲ್ಲ, ಮೊದಲನೇ ಸತಿ ಆ ಪುರಂದ್ರ ವಿಠಲ ಕೆಳಗೆ ಬರುತ್ತೆ, ಎರಡನೇ ಸತಿ ಪಲ್ವಿಗೆ ಹೋಗೋಕೆ ಪರಮ ಪುರುಷ ಸಿರಿ ಪುರಂದರ ವಿಠಲ ಹರಿ ನೀನೆ. ಆ ಎರಡನೇ ಸತಿ ಹಾಡಿ

0: ಅದು ಪರಮ ಪುರುಷ ಸಿರಿ ಸಿರಿ ಇದೆ ಸಿರಿ ಅಂತ ಹಾಕೋಬಹುದು
1: ಸರಿ.
0: ಆಮೇಲೆ ಕೊನೆಯಲ್ಲಿ ಮುಗಿಸೋವಾಗ ಪಲ್ಲವಿ ಒಳಗೆ ಹರಿ ಇಡೀ ಪಲ್ಲವಿ ಎಲ್ಲ ಹಾಕೊಂಡು

0: ಸಿರಿ ರಮಣನೆ
1: ಸಿರಿ ರಮಣನೆ.
0: ನೀವು ನಾ ಎಳ್ಕೊತಾ ಇದ್ದೀರಾ,
1: ಸರಿ
0: ನಾ ಎಳಿಬೇಡಿ, ನೇನ ದೀರ್ಘ ಮಾಡ್ಕೊಳ್ಳಿ.

ಅದನ್ನು ಪಿತನೇ ಹೇಳ್ಕೊತಾರಲ್ಲ ಅಲ್ಲಿ ಮತ್ತೋದ್ರಿ. ಅದನ್ನು ಪಿತನೇ ಕೇಳೋ ತ್ರಿಜಗವೆಲ್ಲವೂ ಅಜನ ನಿನ್ನ ಎರಡನೇ ಸತಿಗೆ ಸುಜನ.

0: ತುಂಬಾ ಸಂತೋಷ, ಚೆನ್ನಾಗಿ ಕಲ್ತಿದ್ದೀರಾ, ಚೆನ್ನಾಗಿ ಅಭ್ಯಾಸ ಮಾಡಿ ಹಾಡಿ. ನಮಸ್ಕಾರ.
1: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ತಿರುಮಲೆ ಶ್ರೀನಿವಾಸ್, ಭಾಗವಹಿಸಿದ ವಿದ್ಯಾರ್ಥಿ ರಮೇಶ್ ಕೆ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ. ರಾಗ್ ಬಸಂತ್ ಮುಖಾರಿ.
3: ಲಿಸನ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ರಾಗ್ ಬಸಂತ್ ಮುಖಾರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಉದಯ್ ರಾಜ್ ಕರ್ಪೂರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಚಂದ್ರಕೌನ್ಸ್.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ಕಂಟಿನ್ಯೂ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಚಂದ್ರಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉದಯ್ ರಾಜ್ ಕರ್ಪೂರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
0: ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದ್ವಾನ್ ಕೆವಿ ರಾಜಯ್ಯಂಗಾರ್ ಅವರ ವಯೋಲಿನ್ ವಾದನ. ಮೃದಂಗ ಸಹಕಾರ ವಿದ್ವಾನ್ ವಿಎಸ್ ರಾಜಗೋಪಾಲ್ ಅವರಿಂದ, ಘಟ ವಿದ್ವಾನ್ ಆರ್ಎ ರಾಜಗೋಪಾಲ್. ಕಾರ್ಯಕ್ರಮದ ಆರಂಭದಲ್ಲಿ ತ್ಯಾಗರಾಜರ ರಚನೆ ಆರಭಿರಾಗ ರೂಪಕತಾಳದಲ್ಲಿದೆ, ನಾದ ಸುಧಾ ರಸಂಬಿಲನು. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ವಿದ್ವಾನ್ ಕೆವಿ ರಾಜಯ್ಯಂಗಾರ್. ಅಕಂಪನಿಸ್ಟ್ಸ್ ಆರ್ ಆನ್ ದ ಮೃದಂಗಂ ವಿದ್ವಾನ್ ವಿಎಸ್ ರಾಜಗೋಪಾಲ್, ಆನ್ ದ ಘಟಂ ವಿದ್ವಾನ್ ಆರ್ಎ ರಾಜಗೋಪಾಲ್. ಟು ಬಿಗಿನ್ ವಿತ್ ನಾದ ಸುಧಾ ರಸಂಬಿಲನೋ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಆರಭಿರಾಗ ರೂಪಕತಾಳ.

ಅನುರಾಗಮುಲೇನಿ ತ್ಯಾಗರಾಜರ ಮತ್ತೊಂದು ರಚನೆ ಸರಸ್ವತಿ ರಾಗ ರೂಪಕತಾಳದಲ್ಲಿದೆ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಸರಸ್ವತಿ ರಾಗ ರೂಪಕತಾಳ ಅನುರಾಗಮುಲೇನಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಕೆವಿ ರಾಜಯ್ಯಂಗಾರ್ ಅವರ ವಯೋಲಿನ್ ವಾದನ ಅಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ವಿದ್ವಾನ್ ವಿಎಸ್ ರಾಜಗೋಪಾಲ್, ಘಟ ವಿದ್ವಾನ್ ಆರ್ಎ ರಾಜಗೋಪಾಲ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಶ್ಯಾಮಶಾಸ್ತ್ರಿಗಳ ರಚನೆ ಆನಂದ ಭೈರವಿರಾಗ ಮಿಶ್ರ ಛಾಪುತಾಳದಲ್ಲಿದೆ. ಮರಿವೇರೆ ಗತಿ ಎವರಮ್ಮ. Dear listeners, you are listening to violin recital by Vidwan K.V. Rajayyangar. Accompanists are Anda Mridangam, Vidwan V.S. Rajagopal, on the Ghatam, Vidwan R.A. Rajagopal. Continuing the program, now let us listen to a composition of Shyama Shastri set to Ananda Bhairavi Raga Mishra Chaputala, Marivere Gatiyevaramma.

ಶ್ಯಾಮಶಾಸ್ತ್ರಿಗಳ ಮತ್ತೊಂದು ರಚನೆ ಬೇಗಡೆ ರಾಗ ರೂಪಕ ತಾಳದಲ್ಲಿದೆ. ಶಂಕರಿ ನೀವೇ, ಶಂಕರಿ ನೀವೇ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಬೇಗಡೆ ರಾಗ ರೂಪಕ ತಾಳ.

ಕಾರ್ಯಕ್ರಮ ಕೊನೆಯಲ್ಲಿ ಕೇಳಿ ಜಾವಳಿ ಸಖಿ ಪ್ರಾಣ ಜಂಜೂಟಿ ರಾಗ ಆದಿತಾಳ. ನೌ ಜಾವಳಿ ಸೆಟ್ಟು ಜಂಜೂಟಿ ರಾಗ ಆದಿತಾಳ ಸಖಿ ಪ್ರಾಣ.

0: ಇದುವರೆಗೂ ವಿದ್ವಾನ್ ಕೆವಿ ರಾಜಯ್ಯಂಗಾರ್ ಅವರ ವಯೋಲಿನ್ ವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ವಿದ್ವಾನ್ ವಿಎಸ್ ರಾಜಗೋಪಾಲ್ ಘಟ, ವಿದ್ವಾನ್ ಆರ್ ಎ ರಾಜಗೋಪಾಲ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard violin recital by Vidwan K.V. Rajayyengar. He was accompanied on the mridangam by Vidwan V.S. Rajagopal, on the ghatam Vidwan R.A. Rajagopal. This program is a contribution of Akashvani Bengaluru. Anytime, Indian music.
1: Idu Akashvaniya Bharatiya Shastriya Sangeeta Vahini Amruta Varshini FM Kampananka 100.1 MHz galu.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಬಾಲೆಖಾನ್ ಅವರ ಸಿತಾರ್ ವಾದನವನ್ನು ಕೇಳಲಿದ್ದೀರಿ. ಮೊದಲು ಕೇಳೋಣ ರಾಗ್ ಯಮನ್, ವಿಲಂಬಿತ್ ಮತ್ತು ದ್ರುತ್ಗತ್ ತೀನ್ ತಾಲ್.
3: ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲೆಖಾನ್, ರಾಗ್ ಯಮನ್, ಆಲಾಪ್ ಜೋಡ್ ವಿಲಂಬಿತ್ ಅಂಡ್ ದ್ರುತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಪಂಡಿತ್ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಯಮನ್ ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲೆಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಿಹಾಗ್.

0: ಇದುವರೆಗೆ ಪಂಡಿತ್ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಬಿಹಾಗ್ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲೆಖಾ. ಹಿ ವಾಸ್ ಅಕಂಪನೀಡ್ ಆನ್ ದಿ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಮೇಘನಾ ಮೂರ್ತಿ ಬಲ್ನಾಡ್ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ನೀಡುತ್ತಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ಎಂಆರ್ ಸಾಯಿನಾಥ್. ಮೊದಲಿಗೆ ಶೋಭಿಲ್ಲು ಸಪ್ತಸ್ವರ ಜಗನ್ಮೋಹಿನಿ ರಾಗ ರೂಪಕ ತಾಳದಲ್ಲಿದೆ ತ್ಯಾಗರಾಜರ ರಚನೆ. ದಿಸ್ ಇಸ್ ರಾಗಂ 24/7 ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಮೇಘನಾ ಮೂರ್ತಿ ಬಲ್ನಾಡ್. ಶೀಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. To begin with, Shobhillu Saptaswara, a composition of Tyagaraja, set to Jagan Mohini Raga Rupakatala.

ಇನ್ನೀಗ ಶುದ್ಧ ಧನ್ಯಾಸಿರಾಗ ಮಿಶ್ರಛಾಪು ತಾಳದಲ್ಲಿ ನಿಬದ್ಧವಾಗಿರುವ ಸ್ವಾತಿ ತಿರುನಾಳರ ರಚನೆ ಸಾಮೋದಂ ಚಿಂತಯಾಮಿ ನೌ ಸಾಮೋದಂ ಚಿಂತಯಾಮಿ ಎ ಕಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ ಟು ಶುದ್ಧ ಧನ್ಯಾಸಿರಾಗ ಮಿಶ್ರಛಾಪು ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೇಘನಾ ಮೂರ್ತಿ ಬಲ್ನಾಡ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ವೈಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ವರಾಳಿರಾಗ ಆದಿತಾಳದಲ್ಲಿ ನಿಬದ್ಧವಾಗಿರುವ ಪಾಪನಾಶಂ ಶಿವನ್ನವರ ಕೃತಿ ಕಾವಾವಾ. Dear listeners, you are listening to vocal rendition by Meghana Murthy Balnad. She is accompanied on the violin by Vidwan Mysuru R. Dayakar, on the mridangam M. R. Sainath. Now, continuing the program, let us listen to a composition of Papanasham Shivan set to Varaliraga Aditala Kavava.

ಓಡಿಬಾರಯ್ಯ ಮೋಹನ ಪುರಂದ್ರದಾಸರ ದೇವರನಾಮ ಶ್ರೀರಾಗ ಆದಿತಾಳದಲ್ಲಿದೆ. ಓಡಿಬಾರಯ್ಯ ಮೋಹನ, ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದ್ರದಾಸ, ಸೆಟ್ ಟು ಶ್ರೀರಾಗ ಆದಿತಾಳ.

ಇದುವರೆಗೂ ಮೇಘನಾ ಮೂರ್ತಿ ಬಲ್ನಾಡ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ, ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ನೀಡಿದವರು ಎಂಆರ್ ಸಾಯಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಮೇಘನಮೂರ್ತಿ ಬಲ್ನಾಡ್. ಶಿ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.